0: ಕೇಳುವವೇ.
1: ಆದರಣೀಯ ಜ್ಯೋತಿ, ಒಬ್ಬ ನತಿವ ಒಬ್ಬ ಎಕ್ಕ ವಸರತಿಸ್ ನವ್ಯಾಕ್ ಅಪಿ ಜೀವತ್ ವೆನವಾ.

0: ಸಂಭವವೇ.
1: ಆದರಣೀಯ ಜ್ಯೋತಿ, ಒಬ್ಬ ನತಿವ ಒಬ್ಬ ಎಕ್ಕ ವಸರತಿಸ್ ನವಯಕ್ ಅಪಿ ಜೀವತ್ ವೆನವಾ.

0: Manu Mavata.
1: Brought to you by
2: Akunulake Namahubabun Ratapurama Rasa Ganayana. Aule Sama Rasa Karakana. Mother Freela Noodles. Taste Ke Trustaka.
3: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಓನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತ ಹಮುವನ್ನ ಬಿಂದು ಐ 773 273 540
4: ಸಿಲೋಮ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವತಿನ್ ಅನಾಗತಿಯ ಅಗನಾ ಆಯೋಜನೆಯ ದನ್ಮಮತನ್ನ ಬಿಂದು ಐಕೈ 437 1250
0: ಜಾನಿ ಎಕ್ಕ ದೇ ದುನುಮಾವತ

0: ಕೆಲವೇ
1: ಆದರಣೀಯ ಜ್ಯೋತಿ ಒಬ್ಬ ನತಿವ ಒಬ್ಬ ಎಕ್ಕ ವಸರತಿಸ್ ನವಯಕ್ ಅಪಿ ಜೀವತ್ ವೆನವಾ

ಸುಂದರನೀಯ ಜ್ಯೋತಿ, ಒಬ್ಬ ನತಿವ ಒಬ್ಬ ಎಕ್ಕ ವಸರತಿಸ್ ನವಯಾಕ್ ಅಪಿ ಜೀವತ್ ವೆನವಾ.

0: ಕೊಡುವವೇ.
1: ಆದರಣೀಯ ಜ್ಯೋತಿ, ಒಬ್ಬ ನತಿವ ಒಬ್ಬ ಎಕ್ಕ ವಸರತಿಸ್ ನವ್ಯಾಕ್ ಅಪಿ ಜೀವತ್ವೆನವಾ.